ಅನುರಾಧಪುರ ಯುಗಿ ವಿಶಿಷ್ಟ ನಿರ್ಮಾಣಕ್ಕೆ ಅವುಗಳ ಬುದುಪಿಲ್ಮಿಗೆ ಕೇವಿನ ಮೆಮ್ಮ ಗೀತೆ ಆಚಾರ್ಯ ವಿಕ್ಟರ್ ರತ್ನಾಯಕ್ಯಾನ್ಗೆ ಗಾಯನ್ಯಾಕ್ ಮಹಾಚಾರ್ಯ ತಿಲಕ್ ರತ್ನಕಾರಗೆ ಈ ಪದ ರಚನೆಯಾಗ ಡಿ ಆರ್ ಪಿರಿಸಿಸಿನ್ ಸಂಗೀತ ಕೊಟ್ಟತಿವಿನವಾ.